0: ದ್ರೌದೈಶ ದ್ರಾವಿಡೈಶಿ ಮಂತ್ರೈಶಿ ಕುಂಭ ರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾಲೀಶು ಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶಾದ್ಯೈಹಿ ನವದ್ರಗೈಹಿ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೈಶು ಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಠ ನಾಶಿನ್ಯೇ ಕೃಷ್ಣ ಮಾರ್ಯೈಶು ಮಂಗಳಂ ಗಂಭೀರೈಕಿ ನಿಂಬ ಪತ್ರೈಶ ಹರಿದ್ರಾಭಿಶ್ಚ ಭಸ್ಮಭಿಹಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈಶು ಮಂಗಳಂ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಪದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳಾಶಾಸನೇನ ಶ್ರೀನಿವಾಸೇನ ಭಕ್ತೇನ ಸಂಸ್ಕೃತಾಯೈಶು ಮಂಗಳಂ.
1: அருள்மணி மாலை தெய்வீக ராகத்தில் அடுத்ததாக நாம் கேட்கவிருப்பது ஷியாம்லா தண்டகம், டி கே பட்டம்மாளின் குரலில்.

ಕಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾ ಧನುಸ್ಸನ್ನಿಭ ಭ್ರೂಲತಾ ಪುಷ್ಪ

ಸನ್ಮೇಖಲಾ ಭಾಸ್ವರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಳೆ ವಿಕಸಿತ ನವಕಿಂಶುಕ ತಾಮ್ರ ದಿವ್ಯಾಂಶು ಕಚ್ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತ

ಭೂತೇಶತೋ ಯಶವಾಗಿ ಶಕ್ಕಿನಾಶ ದೈತ್ಯೇಶ ಯಕ್ಷೇಶವಾಯುವಗ್ನಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರಿತೆ ವಿಶ್ರುತೆ ತತ್ರ ವಿಘ್ನೇಶ ದುರ್ಗಾವಟು ಕ್ಷೇತ್ರಪಾಲೇರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಮಂಜುಳಾ ಮೇನಕಾದ್ಯಂಗ ನಾಮಾನಿತೆ ಭೈರವೈರಷ್ಟಭಿರ್ವೇಷ್ಟಿತೆ ದೇವಿ ವಾಮಾಧಿಭಿಶಕ್ತಿಭಿಸೇವಿತೆ ಧಾತ್ರಿ ಲಕ್ಷ್ಮ್ಯಾದಿಶಕ್ತಿಯಷ್ಟಕೈ ಸಂಯುತೆ

ಯಕ್ಷ ಗಂಧರ್ವ ಸಿದ್ಧಾಂಗನ ಮಂಡಲಿ ರಚಿತೆ ಪಂಚಬಾಣಾತ್ಮಿಕೆ ಪಂಚಬಾಣೇನ ರತ್ಯಾಚ ಸಂಭಾವಿತೆ ಪ್ರೀತಿಭಾಜ ವಸಂತೇನ ಚಾನಂದಿತೆ ಭಕ್ತಿಭಾಜಾಂ ಪರಂ ಶ್ರೇಯಸೆ ಕಲ್ಪಸೆ ಯೋಗಿನಾಂ ಮಾನಸೆ ದ್ಯೋತಸೆ ಛಂದಸ ಮೋಜಸ ಭ್ರಾಜಸೆ ಗೀತ ವಿದ್ಯಾ ವಿನೋದಾತಿ ಕೃಷ್ಣೇನ ಕೃಷ್ಣೇಯೇನ ಸಂಪೂಜ್ಯತೆ

ಸರ್ವಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವಗೆ ಹೇ ಜಗನ್ಮಾತೃಕೆ

0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ
0: ಬಲ್ಲಿನ ಮಾಂ
1: ಬಲ್ಲಿನ ಮಾಂ
0: ಞಂಗಣ ನಮನ
1: ಞಂಗಣ ನಮನ
0: ಮೆಲ್ಲಿನ ಮಾಂ
1: ಮೆಲ್ಲಿನ ಮಾಂ
0: ಜರಲವಳನ
1: ಜರಲವಳ
0: ಇಡೆಯಿನ ಮಾಂ
1: ಇಡೆಯಿನ ಮಾಂ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣ